0: Narayan Bhagwan Ki, Madhav Krishna Bhagwan Ki, Vishwaguru Mahamandaleshwar Paraman Sri Swami Maheshwarananda Ji Guru Dev Ki, Jai.
1: Toto bol Gurudev a ja v roku 2007 tu v Bratislave.
2: ಮಹಾದೇವ ಕೀ ಜಯ ವಿಶ್ವಗುರು ಮಹಾಮಂಡಲೇಶ್ವರ ಪರಮಾನ್ ಸ್ವಾಮಿ ಮಹೇಶ್ವರಾನಂದಪುರ ಜಿ ಗುರುದೇವ ಕೀ ಜಯ